ಘನತಟಕತಟ ತಗೆ ನಕ ತೇ ಟೆ ಕತ್ತ ಘಿಂದ್ರಕಟಕ ತಕಡ ತಾ ತಾ ಘನಕತಕ ಘಿನಡ ಘನಕತಕ ಘಿನಡ ಘಿನಡ ದಿನ ದಿನ ದಾ ತಕ ತಿನ ತಕ ಘಿಂದ್ರಾಣ ದಾ ದಿ ದಾ ದಾ ದಿ ದಾ ತಕ ತಿನ ತಕ ಘಿಂದ್ರಾಣ ದಾ ದಿ ದಾ ದಾ ದಿ ದಾ ತಕ ಘಿನಡ ತಕ ತಕ ಘಿಂದ್ರಾಣ ದಾ ದಿ ದಾ ದಾ ದಿ ದಾ ತಕ ಘಿನಡ ತಕ ತಕ ಘಿಂದ್ರ